ಅಗ್ಗಿ ಪಿಡುಗು ಅಲ್ಲೂರಿ. ಎವಡು ನಾನಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಛುಡು, ಎಬಡು ಎಬಡ ಹೊಗರು ಬಟ್ಟಿನ ತೆಲ್ಲ ದೊರಗಾಡೆಬ್ಬಡು, ಬದುಕು ತೆರುಗುಕು